0: ನನಗೆ ನನಗೆ ಕುಮಿಲಿ ಕುಮಿಲಿ ಸತ್ತಿ ಸತ್ತಿ ಬ್ರತಿಗೆ ಬ್ರತಿಗೆ
1: ಅಯ್ಯ ಬಾಬಾ
0: ಅಂದಕ್ಕೆ ಯಮಂತ ಶ್ರೀಮತಿ ಗರುಂದ ಒಂದು ಪೊದಕ್ಕಿಂದ್ಯಪ್ಪ

0: ಹೇಳೋದು
1: ಅಮ್ಮ ಅರಬೇಕು ಅರಬೇಕು ಓ ತಲ್ಲಿ ಅರಿಸ್ತೆ ಇಲ್ಲೇ ಬೆಂಬೆಲ್ಲಿ ಇರುಗೋ ಪೊರುಗೋ ಬೈದೆಲ್ಲಿ ಇನ್ನೂ ಮುಂದೂ ಸೊಸೆಲ್ಲಿ ಇಂತ ಬೈಟ ಊರು ವಾಡ ಗುಸ ಗುಸ ಗುಸಲಾಡೇಸೆ ನೀ ತೋಡು ಅನ್ಕೆ ಯಾವಂದು ಶ್ರೀಮತಿ ಗಾರು ಆಗಂದೋ ಚಂದಾರಂದಿ ಯಾವಂದೋ ಶ್ರೀಮತಿ ಗಾರು ಆಗಂದೋ ಚಂದಾರಂದಿ ಇಲ್ಲೂ ಉಪ್ಪ